ತೋರಣಿ ರಾಣಿ ಇಚ್ಚೋರ್ಟಾಗೂರ್ ಮೀನ್ ನನ್ನ ಬಂಟಿನ ಪೈ ಮಾಡಿಸಿಲ್ಲೆ ನೇಣ ಮಾತ್ರ ಡೆಗ್ಗುರ್ಸಿ ಕರೆಯ ಆತ ಇದ್ ಮೀನ್ ದುನ್ ರೋನ್ ಹೋಗಟ್ ರಾಣಿ ವೈನೆ ರೋನೆ ಹೋಗಟಿ ತೋರಣಿ ರೋನ್ ಹೋಗಟಿ ತೋರನ್ ಸರಾರ ಟೊಪ್ಲಿತೆ ಮೀನ್ ದೋಸ್ತೋರಣಿ ಬೋದಿ ಮೀನ್ ದುನ್ ಭಾಂತ ಚರ್ಮಂತೋರ್ ಭೋಯನ ರೋನ್.